ಕಾಡು ಕುಲ್ ಬರವ ಕುಲ್ ಕಿರಿ ಚಿಕಿರಿ ಚಿಕಿರಿಲಿಯ ಕಲೆ ಅರಲ್ಲಿಂದ ತಗಿಯ ಅಲ್ಲಿಂದ ಬತ ಕರ ಕಬರ ಗೊಯ್ಯ.